0: ಕುರ್ಮಾಡು ಯಾವನಲು ಕಲುಗಿಳು ಮರ ವೈ ಮರಿಗಳು ಒಳಾಡಿ ಮಲೆ ಕುರ್ಮಾಡು ಯಾವನಲು ಅಲಿಗಿಳು ಮರ ವೈ ಮರಿಗಳು ಒಳಾಡಿ ಮಲು ದುಳಿಗಾವು ಮಲೂರು ವಣಿ ಮಳ ಗುರಿ ನಮುರ ಮಗಣು ಲಗಿಲಾಯಿಲೈಗಾವು ಮಲೂರು ವಣಿ ಮಳ ಗುರಿ ನಮುರ ಮಗಣು ಲಗಿಲಾಯಿ
1: Yo, 4 p.m. Saturday, World Music Hour, Tinalanga Yolo Radio.